0: ಏನ್ ಆದ್ರೆ ಬೆದಾಗನ್ನ ಓನಮನ ಸತಿಯ ದಿನ ದವಲ್ ಎಕೇದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ತೀ ಅಮೆರಿಕಾವೇ ಇಬ್ರಾಹಿಂ ಲಿಂಕನ್ ಗ್ವನ್ಯಾನ ಪ್ರವಾಹನ ನೌಕಾವೇ ಕಾರ್ಯಮಂಡಲಿಯ ದಡಿ ದುಷ್ಕರತಾವಲ್ಟ ಮೂಣದೀಸಿನವಾ ವಿದಿಸ ಮಾಧ್ಯ ಪವಸನವಾ ನೌಕಾವೇ ನಾವಿಕಿನ್ ಸಾಸೆಬಲುನ್ ಪಂದಹಸ ಪಮನ ಸಿ ರಾಜಕಾರಿವಲ ನಿರತವನವಾ ಓನ್ ಗೊಡಬಿಮಟ ಪೆಮಿನೀಮಕಿನ್ ತೊರವ ಅಖಂಡವ ದಿನ ದೆಸಿಯ ಪನಹ ಪಮನ ಏ ಗತಕರತಿ ಬವಾಯಿ ವಾರ್ತಾವನ್ನೇ ನೌಕಾವತುಲ ಸನೀಪಾರಕ್ಷಕ ಸೇವಾವಂದ ದುರ್ವಲ ಬವಾತ್ ಮೌಲಿಕ ಸನೀಪಾರಕ್ಷಕ ದ್ರವ್ಯವಲ ದಡಿ ಹಿಂಗ್ಯ ಪಾವತಿನ ಬವಾತ್ ವಾರ್ತಾವನವಾ ನೌಕಾವ ಮೆದಪೆರದಿಗ ಮೆಹುಂವಲಿನ್ ಆಪಸು ಗೆನ್ವಾ ಗೆನಿಮ ದಿಗಿನ್ ದಿಗಟಮ ಕಲ್ದಮಾಯತೆ ಮೆದಪೆರದಿಗ ಗೆಟುಂವಲ ನಿಮಾವಕ್ ದಕ್ನ ನೊಮೆತಿವೀಮೆನ್ ಬವಾಯಿ ವಿದಿಸ್ ಮಾಧ್ಯ ವಾರ್ತಾ ಕಲೆ ಮೇಲಂಗ ಲಕ್ಕಣ ಪ್ರವೃತ್ತಿ ಪೆರವರು ದಹಾಯಟ
1: ಲಕ್ಕ

0: ಅನ್ನದೆ. ಆದರೆ ಬೆದಾಗನ್ನ ಓನೆಮ ನಾನು ಸತೆಯ ದಿನಗಳ ದವಳು ಏಕೆ ಹತರ ಬೆದಗ.
1: Overtime leads with Jami.

0: ಹಾಡ ಜೋಡಿ ಇರಿತ ರಾತ್ರಿ ಹತ್ತಟ ಹಿಮಾಲಿಕ ಜ್ಯೋತಿ ರಾತ್ರಿಯ
1: FM 93.5 FM 93.7 ಲಾಖಾನ ರೇಡಿಯೋ ITN
2: ಹವಸ ದೇಕಪಹು ಬಲ ವಿನಾಡಿ ಹತಲೇ ಸಾತರಾಯಿ ಬಲಾವು ದಂಗ ಎದುರದೀಮ ಸೌಖ್ಯ ರಕ್ಷಿತವ ಪೊಲ್ತೆಲ್ ಹದಾ ಗಣ ದಿಯನ ಅಲುತ್ಮ ಕ್ರಮೇ ಗನ ದನುವತ್ತ ದನ್ನವದ ಮಮ್ಮ ಎಚ್ಚ ದಾಸ ಹವದಾ ಮದಾ ಕರ್ಲ ದೊನ್ನ ಹವೆ ದನ್ನದಿ ಕೆನೆಕ್ ಇನ್ನೋನ ಮುಲಿಮ್ ಅಭಿವಹನ ಕೆನೆಕ್ ಇನ್ನೋನ ಹವಾ ದನ್ನ ನೇನೆ ಸಾಧಾರಣಾಯ್ ಡೋಮಾ ಹೋಮ್ ಆಯಿಲ್ ಮೇಕಕ ಗನ ಮಂ ಕಿಯನ್ನ ಹದನ್ನ ಪೊಲ್ತೆಲ್ ವಿತರಕ್ ನೆಮೇ ಸಮಹರ ಕ್ಯಾಮ ವರ್ಗವಲ್ಟ ಸಮಹರ ಬೆಹೆತ್ ವರ್ಗವಲ್ಟ ಉಮನಾವೆನ ಅಬ ಕೊಹೊಂಬ ಎಂಡರೂ ರಟಕಜೋ ಕಜೋ ಸೂರ್ಯಕಾಂತ ವಟ್ಟಕ ಮೇ ದೇವಲ್ ವಲಿ ತೆಲ್ ಹದಾ ಗನ್ನ ಪುಲಾಂಕ ಮಕ್ ತಿನ್ನೋ ಡೋಮಾ ಹೋಮ್ ಆಯಿಲ್ ಮೇಕಕ ವಾಟ ತಿನ್ನೋನ ಸಿಂಗಲ್ ಫೇಸ್ ಇದ್ರಿಂದ ತಮ್ಮ ಡೋಮಾ ಹೋಮ್ ಆಯಿಲ್ ಮೇಕಕ ಕ್ರಿಯಾತ್ಮಕ ವೆನ್ನೆ ಧಾರಿತಾವೇ ಗತ ದಿನ ಪ್ಯಾಟ್ ಬೋತಲ್ ಏಕಾದ್ದೆಕ ತತ್ರ ಪ್ರಮಾಣ್ಯಕ್ ಲಭಾ ಗನ್ನ ಪುಲುವ ಸಂಪೂರ್ಣ ಯಾತ್ರೆಮ ಹದಲ ತಿನ್ನ ಸುದು ಯಕಡ ವಲಿ ನೆಕರಿಸ ಗೆವಿಯಮ ಔಮೈ ಕಿನ್ ವಿಶ್ವಾಸ ತಿಯಾ ಗನ್ನ ಪುಲುವ ಇಟ್ ಪಾಸೆ ಪ್ರಶ್ನೆ ಮೊಕದ್ದ ಕೀಯಕ್ ಇದ್ರ ವೆನವದ ಚಾಮಿ ಮಂದನ್ನೋನೇ ಮಗ ಹಾಗೆ ನಾವು ಗಾನ ರುಪಿಯಲ್ ಲಸು ಅಟದಾಹೈ ಬಿಂದುವೈ ಎಕೈ ಎಕೈ ಹತಾಯಿ ಹಸಿ ಹತ್ತ ನವ್ಯಾಯಿ ಪಾನ್ಸಿ ಹತ್ತ ನವ್ಯಾಯಿ ಕಾಲಕ್ ತೀಲ ವಾಟೋನ ತವ ತವ ತವ ತವ ವಿಸ್ತರ ದನಕಿಯ ಗನ್ನ ಪುಲುವ ಅನೋಮ ಮಟ ಮೆಸೇಜ್ ಎಕ ಕೇವಲ ತಿನ ಆಯ ಮದ್ ಮಂಗ್ ಅಹುವನೆ ಮೇ ಸಿಸರಯ್ಯ ಗನ ಫೋಟೋ ಎಕ ಕೇವಲ ತಿನ ಮಂಗ್ ಕಿವ ಹರಿಟ ಮಾಡಿ ಏ ಗ್ಲೋಬಲ್ ಅಪರಲ್ ಲೆಕಟ ಮಿನ್ನ ಎಕಮ ಕೆನ ತಮ ಸಿಸರಯ್ಯ ಎಕಮ ಪುರುಷ ರದ್ನೆ ಎಕ್ನಿ ತಿನ್ನೇದ ಕೋಮ ಕನ ಕೆಲ ಇನ್ನೋದು ಮಂದನ್ನ ಸಿಸರಯ್ಯ ಮಗೆ ಆದರೆ ಗೌರವ ಏ ಮೇ ಗೊಲ್ಲ ವಿವಸಗಿನಿ ಇನ್ನಾಟ ಹಾ ಏ ಮಾಮ ತಿನ್ನುವ ಕೆಲ ತಿನ್ನ ಇಲ್ಲ ಮೆಸೇಜ್ ಎಕ ಸ್ಕೂಲ್ ಕಾಲಿಂದ ಯಾಲು ಆತ್ರೇನ್ ಮತಾಕರ್ನುವ ಕೇಳ ತಿನ ವರ್ಜಿನಿಯಾ ಮೊರಟುವೆಂ ಪ್ರಬೋಧಿನಿ ಸುನಂಜಲ ತಿಲಿನಿ ರಾಂಗಿಕಾ ಶಾಲಿಕಾ ಮೇ ಹಮೋಟು ಮನಸ್ಸನ ಸಿಂತ ಕ್ಲಾಸ್ ಸಿಗರ ಅಪಿ ತಿನ್ನುವೋ ಕಿಯನ್ನೇ ನಿಲ್ದಂತ ನಿನ್ನು ತಿನ್ನ ಕಾಲಾಗ ಮಾಲಿಕ ಹೋದ ಮಹತ್ಯ ಸುಜಿತ್ ಪುತಾಲ ದಿನವ ತೆಗೆದು ಕರಗಾತಾಯ ಪ್ಯಾತ್ತೆ ಸುಬಮ ಸುಬ ದವಸಾಕ್ ಚಾಮಿ ಅದ ನಂಗಾವನೇ ತೆಗೆಲ ಹಲತೇನು ದವಸಾಕ್ ನ್ಯಾಯ ವಿತ್ ಬರು ನಮ್ಮ ಬಲಾಂಬಕು ಮೇಗೊಳ್ಳಂಗೆ ಸಂದೆ ಪಾಲುತ್ ನೇ ಕಮ್ಮಲಿದ್ ನೇ ಚಾಮಿ ತಿನ್ನ ನಿ ಸಾಕೇಲ ಅಂಚನ ಜಾತಿಲಕ ಆಗೆ ಮೆಸೇಜ್ ಗ ಸ್ತೂತಿ ಇಟ ಪಸ್ಸೆ ಬರಂದನ ಪ್ಯಾತ್ತೆ ಅನವಾ ಬಸ್ ನಾಯಕ ಮಲ್ಲಿ ನಂಗಿ ಅತಲು ಬೆಟಕರ್ನ ಹಮೂ ಮೆಗದು ಕರಕರ್ನ ರೋಷನಾಂಗಿ ಅವಂತಿ ನಂಗಿ ತಿನ್ನೋ ಕೇಳ ಹೃದಯಗಮಿನ್ ಚಾಮಿಂತ ಶ್ರೀ ಚಂದ್ರಶೇಖರ ತಮಯ್ಯ ಮೆಸೇಜ್ ಗೆ ಎಲ್ಲ ತಿನ್ನೇ ಹರಿ ಹರಿ ಒಲ ಕೊಮಲ ಮೆಗದು ಕರಗನ್ನ.

0: ಮಗಸಲಗುಲುಡೆ
1: ಲಕಾಂಡ ರೇಡಿಯೋ ITN
2: ಅವಸ ಹತರಾಯಿ ವಿನಾಡಿ ವಿಸಿ ದೇಕಾಯಿ ವಿಲಾವ
3: ತತ್ಪರೇ ಅಪ್ಡೇಟ್ ಪಿನ ಕಾಲಿಕ ಪತ್ತರೆಂಬ ವಿಸ್ತರ ಹೋಯಾನ ಬೇ
4: ಸಾಸ್ತರೇ ದನ್ನಾಯಾಯಿ ಸೂಸ್ತರೇ ದನ್ನಾಯಾಯಿ ಎಕ್ಕಮ ತನಕ ಪಿಚ್ ಕರ್ನವಾ
3: ಸೈಬರ್ ಜೆನ್ ಮೇ ನೆಕ್ಸ್ಟ್ ಜೆನ್ ನಿಕಾಯಿ ಸೈಬರ್ ಜೆನ್
5: ದನ್ನ ಆಯಿಟ ಕಿಯನ್ನಾಯಿ ನೊದನ್ನ ಆಯಿಟ ಆನ್ನಾಯಿ ಸೆನಸುರಾದ ಉದಯ ಅಟ